ನಾನು ಪಿವುನ ಸಮುದ ಅರೆ ಬಾಮ ನಾನು ಪಿವುನ ಸಮುದ ಕೇಳ ಕಾರಾಟೆ ಅರರ ಕೇಳ ಕಾರಾಟೆ ಟಿಂಬಕ್ ಟಿಂಬಕ್ ಟಿಂಬ.

ಪೆಣಗವಲಾ ಸಾಂಗ ಕಿತಿ ದಾದಾಶಿಲಗ ಅನ್ ತುಝಾ ರೋಜಸಾ ಅನುಭವ ಅಸುನಿ ಕಿತಿ ಕಿತಿ.